ಸಿನಿಮಾ ಫೋನ್ ಹಾಕೋ ಇಲ್ಲ ಫೋನ್ ಹಾಕೋ ಆಯಿಂದ ಟಿವಿ ಎಷ್ಟು ಅರ್ಧ ಬರೀಬೋನಿ.